ಇಂಡಿಯಾದೆ ಸಿನೆಮಾ ತೋರ ದಿನೆ ಕುಮೋರ ದಿನೇನು ನಿವೇದಿತಾ ಅವರು ಹ್ಯುಮೇನ್ ಸಾಗರ್ಕರ್ ಕಂಠತಿ ಸುನೋನಿ ಗೀತ್ ಸಂಗೀತ್ ಮಳಯ ಮಿಶ್ರ ಗೀತ ರಚನಾ ಮೋಹಿತ್ ಚಕ್ರವರ್ತಿ.

0: ನಮ್ಮ ಹೆಜ್ಜೆ ಆಗಿ ತ ಈ ಜನ ಗಂಗಾಘಾಟಿ ಬಾಲ್ದಾತ್ ಗಂಗಾಘಾಟಿ ಬಾಚ್ಕೊಂಡು ಪ್ರಕೃತಿ ನಮ್ಮ ಎಂದಿರು ಬುಜರೋತು ಈ ಕಥನ್ ಟಿಕೆ ತೆಂಗೋರು ಪಹಲಾ ನಿಮ್ಮ ಪರಿಚಯ ಬನ್ನಾಕಿಚ್ಚಿ
1: ಪರಿಚಯ ಬಂದು ಏನ್ ನಾಮೆ ಮನಲ್ಲಿ ಶ್ರೀ ಸೋನುರ್ಜ ಡೊನ್ಸನಾ ಏನು ಬಹಳ ಅದು ಅವು ಅವಂಡ ಸರ್ವಿಸ್ ಆಚ ಸರ್ಕಾರಿ ಚಾಕರಿ ಕಮಲ್ಕಾನೇನ್ ಅವು ವರಿಷ್ಠ ಸ್ಟಾಟಿಸ್ಟಿಕಲ್ ಅಸಿಸ್ಟೆಂಟ್ ರಾಜ್ಕಾನ್ 2017 ಮಸಿಯಾನು ರಿಟೈರ್ ಮಂಜಿಕನ್ ಚಿಪ್ಲಿಮಾಂತಿ ಅರೆಘೇನ್ ನಾಲ್ಕು ಜಗಾದ ಮನಲ್ಲಿ ಚಿಪ್ಲಿಮಾ ಜೆಂಟಾಕಿ 40 ವರ್ಷ ಅಂಟಾ ಜಗಾನು ನಾಲ್ಕು ಕಂಪ್ಲೀಟ್ ಅದ
0: ಅಚ್ಚಾ ಅಚ್ಚಾ
1: ತೆವೆ ನಾಮ್ ಇನ್ನ ಜನಮ್ ಮಂಜಿಕದ ಅಂಟಾ ಉಲ ಖ್ಯೋತ್ ಜರೂರ್ ಕಿನ್ನ ನಾನು ಕೆಚ್ಚುಕೊಂಡು ಬಾಕಿ ರೀತಿನೀತಿ ಆವು ಎಸ್ಕೆ ಪಾಲನ್ ಕಾಮತ್ ಆರ್ ಅದ್ಗೆ ಲಗಾನ್ ಆ ಗಂಗಾಘಾಟಿಗೆ ಸೃಷ್ಟಿ ಮಂಜಿಕಿಚಿ
0: ಜೆ ಟಿಕೆ ಈಶಾನ್ ಅರುಣ್ಟ ಕಥಾ ನಿಮಸ್ತಿ ಮೇನಮ್ ಜೆ ನಿಮ್ತ ನಿಮ್ಮ ಚಕ್ರಿ ನನಲ್ಕಾರ ಚಿಪಿಲಿಮಾ ಬುಲಿಕ್ರಿ ತೆಂಕಾರೆ ಕಿನ್ನ ನಿಮ್ಮ ಪದ್ದ ಜನಮ್ ಪದ್ದ ಏಕಾಶನ್ ರಾಲ್ದಾರ್ ಹೂ ಒಂಟಿಗೆ ತೆಂಗ
1: ಹ್ಞೂ ಏನ್ ಎಮ್ ಹೆ ಅಡಪಾದ ಮನಲ್ಲಿ ದೆಬ್ಬಾಡಿಹಿ ಝಾರ್ಸುಗುಡಾ ಜಿಲ್ಲಾ ದಕ್ಕು ಬಂದಾರ ಸಂಬಲ್ಪುರ ಜಿಲ್ಲಾರ ಆಚ
0: ಅಚ್ಚಾ
1: ಆಸ್ತಾನೇನ್ ಆಮೆ ಭಾಯಿ ಮುಂಟಾ ಭಾಯಿ ಏನ್ ಬಡಕಾ ಭಾಯಿ ಜಂಟ ಇನ್ನು ಬಿ ಎಸ್ ಎನ್ ಎಲ್ನು ರಾಚಾರ್ ಸೀನಿಯರ್ ಅಕೌಂಟ್ಸ್ ಆಫೀಸರ್ ಮಂಜಾರ ರಿಟೈರ್ ಕಮಿಷನರ್ ಆ ಹೆ ಸನ್ನಿ ಭಾಯಿಸ್ ಆಸ್ ಫೋರ್ಮೆನ್ ರಾಚಾಸ್ ಎಮ್ ಸಿ ಎಲ್ನು ತಾರ್ಪೊರೆ ಎಂತ ಸ್ಟಾಟಿಸ್ಟಿಕಲ್ ಅಸಿಸ್ಟೆಂಟ್ ರಾಜ್ಕಾನ್ ಅಕ್ಕುನೇನ್ ಸಂಬಲ್ಪುರ್ನು ಎಂದರಿಗೆ ರಾಜ್ಕಾನ್ ಆ ಕುದೋಪಲ್ಲಿ ದಂಗೆ ಮನಲ್ಲಿ ಸೊಸುರ್ ಅಡ್ಪಾದ
0: ಅಚ್ಚಾ
1: ಆರ್ ಏನ್ ಲಾಕಡಾ ಬನ್ಸಂತ ಜಾಯಿನ್ ಅವು ಈಶಾನ್ ರಾನಾಗೆ ಅದ ಉಂಟ ಭಿ ವಿಧಿ ಅದ
0: ಅಲ್ಲೇ ಏಕಾಸನ್ ನಿಮ್ಮ ರಾಲ್ದಾರ ಇದನ್ನ ಅಕ್ಕುನ್
1: ಅಕ್ಕುನ ಏನು ಕುದೋಪಲ್ಲಿ
0: ಕುದೋಪಲ್ಲಿ ನಮೇ ಅಕ್ಕುನ್
1: ಸಿಂಧು
0: ಕುದೋಪಲ್ಲಿ ಠಿಕ್ ಠಿಕ್
1: ಸೋದರ್ ಥಾನಾ ಒಂಡನ್ನು ಅತ್ತಲ್ದ
0: ಅತ್ತಲ್ದಾರ ಹೇಳಿ ಟಿಕೆ ಆಗಲಿ ನೀವು ಹಿಂತೆ ಅಲ್ಕಾರ್ಜಿ ಆಜನ್ ಗಂಗಾಘಾಟಿ
1: ಹ್ಞೂ
0: ಹೂಬನ್ ಆಲೋಚನಾ ನನ್ನ ತಕ್ಕ
1: ಅಚ್ಚ ಅಚ್ಚ ಗಂಗಾಘಾಟಿ ನಮೇ ಕುಣಾರ್ಗೆ ಮುಕ್ತಿ ದಾತ್ರಿ ಇದಾದ ಗಂಗಾ ಮಾತಾದ ಆ ಗಂಗಾ ಮಾತಾನು ನಮ್ಮ ಮುಕ್ತಿ ಹಕ್ಕದಾತ್ ಹುದುಗಿ ಲಗನ್ ಗಂಗಾಗೆ ಸೃಷ್ಟಿ ಮಂಜ ಘಾಟಿಗೆ ಗಂಗಾಘಾಟಿಗೆ ಗಂಗಾಘಾಟಿ ಸೃಷ್ಟಿ ಮಂಜಾತ್ ನಮೇ ಕುಣಾರ್ ಜೊತೆ ಜನಮ ಜಾತ್ ಮಂಜಾರ್ ಆ ಸುಂದರಗಡ ಏರಿಯಾಂತಿ ಬರ್ಚಾರು ರಾವುರ್ಕೆಲಾ ಪಾಖೆ ಅತಲಿ ಛೆಂಡ್ ಬೋಲಿ ಪದ್ದಾಂಟ ಆಸಾಮ್ ಜೊತೆ ಪಹಲಾ ಬಸಕ್ತಾ ಕಮ್ಚಾರ್ ಆಸಾನ್ ಬಸಕ್ತಾ ಕಮ್ಚಕಾರ ಅರು ಆಸಾನ್ ಪಹಲಾಕಿರಿ ಘಾಟಿ ದೊಂಟ ಮಂಜಾ ಜೆ ಆಸಾನ್ ಜನ್ ಮೃತಕ್ ಜನ್ ಆಲ್ಯಾರ್ ಮನೆ ಖ್ಯಾ ಕಲಿಯಾರ್ ಆರ್ಗೆ ಅಸ್ತಿ ಬಾ ಹೊಚಲ್ ಆ ಹೊಚಲ್ ಬನ್ ಆಸಾನ್ ಹೆಬ್ರನ್ನಾರ್ ಆ ತಾಂಗೆ ಮುಕ್ತಿ ಆಶಾ ಕಾಮನಾರ್ ಜಿ ಆಸ್ಗೆ ದಿವಂಗತ ಆತ್ಮಾತ್ ಶಾಂತಿನು ರಾನಾತ್ ಸುವಿಧಾನು ರಾನಾತ್ ಅರೆ ಏಮಾನ್ ಹಿ ಕೃಪಾ ಕಾಮನಾಸ್ ಈ ಉದ್ದೇಶ ಬನ್ ಈನಾರು ಆದನ್ ಕುಣಿ ಜಾ ಘಾಟಿ ಹೆಬ್ರದಾತ್ ಅವನ್ ಕುಣಿ ಬಾನಾರ್
0: ಅಚ್ಚಾ
1: ಕಿಂತ ಅಕ್ಕನ್ ಬಾಲ್ದಾರ್ ನಮ್ಮ ಆಧುನಿಕ ಮಂಜಿಕಾದಿಂದ ಅಸ್ಥಿ ಕೊಲೋಸ್ ಬಾಲ್ದಾತ್
0: ಹೇ ಆ ಒಂಟಾ ದಿನ
1: ಆ ಒಂಟಾ ದಿನ
0: ಠಿಕ್ ಠಿಕ್
1: ಅಲ್ಲ ಆ ಬಾಲ್ ಆ್ಯಕ್ಚುಲಿ ಆಸನ್ ಛೆಂಡ್ನು ಪಹಲಾ ಮಂಜಾ ಆ ಛೆಂಡ್ರು ಜೊತೆಬೇಳೆ ಕಾಮ ಕಿ ನಾನೇ 2 ವರ್ಷನು ಥರೆ ಅಸ್ಥಿ ವಿಸರ್ಜನ ಕಾಮ ಕಲಿಯಾರ
0: ಅಚ್ಚಾ ಅಗ್ಲಿ ಉಂಟಾ ಹೊನ್ನೆ ರಾಚಾ ಸಮಯ ರಾಚಾ
1: ಸಮಯ ರಾಚಾ 2 ವರ್ಷನು ಥರೆ ಅಸ್ಥಿ ವಿಸರ್ಜನ ಜಹಾ ಜಹಾ ಕೆಚ್ಚ ಕಾರೋರ್ ಅದರ ಈ ಕಾರೋರ್ ಅದನ್ನು 2 ವರ್ಷ ಆಸನ್ ಜನ ಮೀಟಿಂಗ್ ಮಂಜಾ ಆ ಮೀಟಿಂಗ್ನು ಮೀಟಿಂಗ್ ಕಾಮೋರ್ ಆರ್ ಆಸನ್ ಅಸ್ಥಿ ವಿಸರ್ಜನ ಕಾಮೋರ್ ಆರ್ ಆಸನ್ ಎಮೋರ್ ಆ ಛೆಂಡ್ ಪದ್ದ ಅಂತ ಏನು ಘಾಟಿ ಆ ತ್ರಿವೋಣಿ ಸಂಗಮ
0: ಅಚ್ಚಾ
1: ಜೇತು ಶಂಖ ಕೊಯ್ಲಿ ಬರ್ಚಿಕಿಚಿ ಆವು ಪಶ್ಚಿಮ ವೇದವ್ಯಾಸ್ಗೆ ಆಶ್ರಮ ರಾಚಾ ಆಸ್ತಿ ಸರಸ್ವತಿ ಬರ್ಚಿಕಿಚಿ ಆ ಲುಕ್ಕಾಯಿತ ಭಾವೆ ಆತನ ಮಿಶ್ರಕಿಚಿ ಹುದ್ಗೆ ಲಗನ್ ಆದ ತ್ರಿವೇಣಿ ಆಸಾನ್ ಬಹುತ್ ಪುಣ್ಯ ಆತಲಿ ಬೋಲಿಕಿರಿ ಲೋಕಕ್ಕೆ ನಮೇ ವಿಶ್ವಾಸ ರಾಚಾರ್ ಆರ್ ಆಸಾನ್ ಹಿ ಕಮಲಿಯಾರ್ ಆ ಎಂಟರ್ ಒಡಿಶಾರ್ ಆಲಾರ್ ರಾಯಗಡ್ ತಿ ಭಿ ಕಾಲಿಯಾರ್ ಆಲಾರ್ ಆಸಾನ್ಗೆ ಆಸನ್ ಮೀಟಿಂಗ್ ಮನೀತ್ ಅಸ್ಥಿ ವಿಸರ್ಜನ ಕಾಮನಾರ್ ಆ ಜಹಾ ಜಹಾ ಕಾರ್ಯಕ್ರಮ ಇನ್ನಾರ್ ಆವನ್ ಕಾಮನಾರ ಬೇರೆ ಆ ಮೀಟಿಂಗ್ ಲಗಾನ್ ಆಲಾರ್ ಏನು ಮೇ ಹಾಗೆ ಆಕುನ್ ಸಿನಾ ಟೆಲಿಫೋನ್ ಅತಲಿ ಹೇ ಮಾಸ್ ಮೀಡಿಯಾ ಅಲ್ಲಾರು ಒಂಟ ಠೆಂಗಾ ರಾಚಾ ಆ ಠೆಂಗಾನು ಹೀನಾರ್ ಚೀನಾರ್ ಎ ಪೂಪಾ ಭಲ್ಮ ಕಾಪಡಾ ಕುಪುಡಿ ಆ ಇಸುಂಗ್ ಮಹಾಬಾನಾ ಚೀನಾರ್ ಆ ಠೆಂಗಾದ ಕೋದ್ ಪದ್ದಾ
0: ಅಚ್ಚಾ
1: ಆಸನ್ಗೆ ಕೇರ್ಕೊಂಡು ಆರ್ ಎಂದೇರ್ ಮಗ ಬರ್ಚಾ ಅದ ನೆದ್ ಹೋ